ಸಮ ಮಗ ಗದ ಮಮ ನಿನಿದದ ಸಾನಿದ ಮಗ ಸ ಪೊತು ಜನತೆ ಸಗ ಮಗ ಮಗ ಸಗ ಮಗ ನಿದ ಮಗ ಮದ ನಿದ ಮದ ಸಾನಿದ ಮಗ ಸ ಮಗ ಮದ ನಿಸಬಹುದು ಜನತೆ ಸಗ ನಿನಿದದ ನಿನಿದದ ಮಮ ದದ ಮಮ ಗಗ ಗದ ಸಮ ಮಗ ಗದ ಮಮ ನಿದದ ಸಾ ಪೊತು ಜನತೆ ಸಗ ಮಗ ಮದ ಗಮದ ಮದ ನಿ ಮದ ನಿದ ನಿಸ ಗದ ನಿದ ನಿದ ಮಗ ಮದ